0: ನಿಧನಿಪ ಮಪ ಗಮ ನಿಧನಿಪ ಗಮ ರೇ ಸಾ ರೇ ರೇ ಸತ ರೇ ರೇ ಸತ ಗಗ ಗಮ ರೇ ರೇ ಸತ
1: ನಿಧನಿಪ ಮಪ ಗಮ
0: ನಿಧನಿಪ ಮಪ ಗಮ
1: ನಿಧನಿಪ ಮಪ ಗಮ
0: ಬಾಸ್ಕೋಡಿ ಗಮ ರುತಮೆ ಗಮ ತಾತಿನ್ ತಿನ್ನ ತಾತಿನ್ ತಿನ್ನ ತರ್ಕಡೆ ತಿನ್ನ ತರ್ಕಡೆ ತಿನ್ನ
1: ತಾತಿನ್ ತಿನ್ನ ತಾತಿನ್ ತಿನ್ನ ತರ್ಕಡೆ ತಿನ್ನ ತರ್ಕಡೆ ತಿನ್ನ
0: ತಾತಿನ್ ತಿನ್ನ
1: ತಾತಿನ್ ತಿನ್ನ